0: ನಮ್ಮ ಗುರಿ ಒಂದೇನೆ, ಹಿಂದೆ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈ ತೋ ದಿಲ್ಲಿ ಕಾ ಬಾಂಕ ಕಾ ಜವಾನ್.
2: ಅಚ್ಚಾ, ದಿಲ್ಲಿ ಕಾ ಬಾಂಕ ಕಾ ಜವಾನ್, ನಾನ್ ಬಡನಾಟ ಅಳಗಿಯ ಮಾವೇನ್. ಹಲ್ವಾ ಪೂರಿ ಗರಂ ಜಿಲೇಬಿ ಗುಲಾಬ್ ಜಾಮನ್ ಬಾಲು ಶಾಹಿ ಪೇಡಾ ಬರ್ಫಿ ತುಜೆ ಚಾಹಿಯೇ ಕಿಲೋ ಅಭಿ ಬನಾತಿ. ಹೋಯ್ ಹೋಯ್ ಹೋಯ್ ಹೋಯ್ ಹೋಯ್ ಹೋಯ್ ಹೋಯ್.